Thank God it's Friday. E ka bo pada lete ka pelowo ja wa. Mo ti jade fun pe tin ba ti pada de. A ma gbe ra wa rin da.